ಒಂದು ಊನೆ ತೇಡಿ ನಾ ಬಂದಿದೆ. ಏನ ಅಪ್ಪನ ಮಡಿಲುದೋಗಿನ ಹೊರಗಿಲೆ ಈ ಒಲಗವೇ ಎನ್ನ ಕಣ್ಣು ಮುಂದೆ. ಎನ್ನ ಹೆಣ್ಣು ಮುತ್ತ ಎನ್ನಗ ಈ ಒಲಗವೇ. ಎನ್ನ ಹೆಣ್ಣು ನಾ ಇಂದು ಎನ್ನ ಕಣ್ಣು ಮಣಿಮಾಕೆ ಕಾತು ಬಂದೆನೆ. ಕಣ್ಣುಗ ಮಣಿ ಬಿಡ, ನಂಗ ಬೇರೆನಾಚ ಕಾಪುದೋದು ಅಡ್ದಿಯಾ ಏನ? ಅಪ್ಪ ಹೆಣ್ಣುನ ಗವವ ಏಗುವ ಈ ಕರೆಯ ನಂಗವೂ ಕೇಪೋ.